ಫರಿಸಿದ್ಯರ ಜುಲಿ ಕುಸ್ಥಿತ ಊಷ್ಮ ಸಂತಾಪ ತಾಪತ್ರಯ ರೂಪ ಯಸ್ಮಿನ್ ಸಂಸಾರೇ ಸಹ ಸಂಸಾರ ಅಂಡೇ ಮಾಂಸಪೇಶ್ಯಾಂ ಉದರ ರೂಪಾಯಾಂ ಯಸ್ಯಾಸ ಕೂಷ್ಮಾಂಡ ಅನು ಫಲಿತಾರ್ಥ ಏಷೇಕೆ ತ್ರಿವಿಧ ತಾಪಥೀ ಯುಕ್ತ ಸಂಸಾರ ಜಮ್ನ ಉದರ ಮಾಚ ತೆ ದೇವಿ ಕುಷ್ಮಾಂಡ ಅಥವಾ ಜೆ ಮನುಷ್ಯ ಸಂಸಾರನ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ತ್ರಣ ತಾಪಥೀ ಪೀಡಾಯ ಛೆ એ ત્રણ નઠારા તાપોને પોતાના ઉદરમાં સમાવી દે છે, તેથી એમાં દયાવતી કુષ્માંડા કહેવાય છે. એ કુષ્માંડા દુર્ગાદેવીનો ચંડીપાઠના આ શ્લોકથી વંદન કરીએ. બહુ જાણીતો શ્લોક છે આ.